0: ಶುಂಡು ಬಜಂಗ್ ಜಂಗ್ ಒಲವಿನಾ
1: ಜಬರ್ದಸ್ತ್
0: ಬೇವಫಾ ಶ್ರೀದ ತೇರ್ ಕ್ರಮ ಬೇವಫಾ ಕೊನಯಂ ತಾ ಬಹರೌಮಾ.

0: ಪಾನಿ ಮಾಡೋ ಗೋಲ್ ಪಾನಿ ಸಲ್ಲ ಮಂಗಳ ಮೈಲೆ ದಾ ಚಾಚಿ ಕೇಕೆ ವರ ಪದಾರ
1: ಲೇಗೆ ದಾ ಪಕೀಸ್ ನು ಕದಾ ಪಾನೆ ಬ್ಯಾವಾ ನು ಬಿಜೆ ಖ್ಯಾಲ್ ಕವಾ
0: ದಾ ಬದಲ ಪಾಸ
1: ಕಜರಾ ಪಾಸ ದಾ ಕಲಮ ತಾ ತರಾ ಯು ಸಾಗಾ ಮಾ ತರಾ ಚು ಹೇ ಹೇ ಯೋ ದು ಬದಿ ದಾ ಖಲಕ್ ಪೇಶ್ ಮಲ್ ಕನಾ ನು ಸಾ ಖಬರ ಬಲ್ ಸಹರ್ ವೈ
0: ದುಯಿನ ಜು ಕ ಜಕನ ಪುಯಿ ಚು ರಿ ಸೋಚ ನ ಕೈ ಹರ ಹರ ಸಡೆ ಪುಯಿ ಗೆ ರಸ ಬಂದ
1: ಸೋಚ ಕೈ
0: ಆ ಸೋಚ ಕಾರ ಬರ ಕೈ
1: ಸೋಚ ಕೈ ಗಜರ ಗಾನೋ ಕಿ ಕೈ ದಾ ಗಾನಾ ರಾ
0: ದಾ ಗಾನೋ ಲಗ ವದಾ ಓ ಕಾ ಓ ಕಾ